0: ಶ್ರೀರಾಮ ಸಮರ್ಥ. ರಾಮಾಪಾಯಿ ಠೇವಾ ಮನ ನಾಮ ಘ್ಯಾವೆ ರಾತ್ರಂದಿನ. ರಾಮ ಹಾ ತಾರಕ ಮಂತ್ರ ನಿರಾಕಾರ ಜಪಾ ವಾರಂವಾರ ಹೆಚ್ಚಿ ಏಕ ಕರಾ ರಾಮ ದೃಢ ಧರಾ ಪುನರಪಿ ಸಂಸಾರ ಯೇಣೆ ನಾಹಿ ಪುನಃ ಸಂಗೀತಲಿ ಮಾತ ಜಾನಕಿಚಾ ಕಾಂತ ಆಳವಾವಾ. ಪಾರ್ವತಿ ರಮಣ ಜಪೆ ರಾಮ ನಾಮ ವಿಷಾಚೆ ದಹನ ತಿಣೆ ಝಾಲೆ. ದೀನದಾಸ ಮಣೆ ವಾಲ್ಮೀಕ ತರಲಾ ಪಾಪಿ ಉದ್ಧರಿಲಾ ಅಜಾಮೇಳ. ಜಯಸ್ಥಿ ಲಾಗಲಾ ರಾಮ ನಾಮ ಚಾಳಾ ಆಠವೀ ಗೋಪಾಳಾ ಸರ್ವಕಾಳ ಮತಿ ಸಂತಾಂಚೆ ಸಂಗತಿ ಜೋಡಿಲಾ ಶ್ರೀಪತಿ ಯೇಣೆ ಪಂಥೆ. ತಿನ್ಹೀ ಲೋಕೀ ಶ್ರೇಷ್ಠ ರಾಮ ನಾಮ ಏಕ ಧರುನಿ ವಿವೇಕ ಜಪೆ ಸದಾ. ಹನುಮಂತೆ ಕೇಲೆ ಲಂಕೇಸಿ ಉಡ್ಡಾಣ ರಾಮ ನಾಮ ಠಾಣ ಹೃದಯ ಮಾಜಿ. ದೀನದಾಸ ಮಣೆ ವಾನರ ತರಲೆ ನಾಮಿ ಕೋಟಿ ಕುಳೆ ಉದ್ಧರತಿ. ರಾಮ ನಾಮ ವಿಣೆ ಸಾಧನ ಹೆ ಜನಿ ಬರಳತಿ ಪ್ರಾಣಿ ಸ್ವಪ್ನ ಮಾಜಿ. ಸ್ವಪ್ನಿಂಚ ವಿಚಾರ ತೈಸಾ ಹಾ ಸಂಸಾರ ಸೋಡುನಿ ಅಸಾರ ರಾಮ ಧ್ಯಾವಾ. ರಾಮ ನಾಮ ಧ್ವನಿ ಉಚ್ಚಾರಿತಾ ವಾಣಿ ಪಾಪಾಚಿ ತೆ ಧುನಿ ಹೋಯ ತೇಣೆ. ಸಿಂಧುಚೆ ಮಂಥನ ರತ್ನಾಂಚಿ ಹಿ ಖಾಣ ತೈಸೆ ಹೆ ಸಾಧನ ರಾಮ ನಾಮ. ವೇದಾಂಚೆ ಹಿ ಖಂಡ ಯೋಗಾಚೆ ತೆ ಬಂಡ ತ್ಯಾಚೆ ಕಾಳೆ ತೋಂಡ ದಾಸ ಮಣೆ. ಮನ ಹೆಚ್ಚಿ ರಾಮ ದೇಹಿ ಆತ್ಮಾ ರಾಮ ಜನಿ ಮೇಘ ಶ್ಯಾಮ ಪಾಹೆ ಡೋಳಾ. ಪಾಹುನಿಯಾ ಡೋಳಾ ಸ್ವರೂಪಿ ಮುರಾವೆ ವಾಚೇಸಿ ಅಸಾವೆ ರಾಮ ನಾಮ. ನಾರಾಯಣ ನಾಮೆ ಪ್ರಹ್ಲಾದ ತರಲಾ ಅಜಾಮಿಳ ಝಾಲಾ ಏಕರೂಪ ಝಾಲೆ ವಸಿಷ್ಠ ಮಹಾಮುನಿ ತಯಾ ಚಾಪ ಪಾಣಿ ವಶ ಝಾಲಾ. ದೀನದಾಸ ಮಣೆ ಸ್ಮರೆ ರಘುನಾಥ ಸಂಸಾರಾಚಿ ಚಿಂತಾ ತ್ಯಾಸಿ ನಸೆ. ಜನಿ ಜನಾರ್ದನ ರಾಮಾಚೆ ಚಿಂತನ ಸತ್ಯಾಚಿ ಹಿ ಖಾಣ ರಾಮ ನಾಮ. ಗಾಯಿಚೆ ರಕ್ಷಣ ಭೂತದಯಾ ಜಾಣ ಅತಿಥಿಸಿ ಅನ್ನ ಘಾಲಾ ತುಮ್ಹಿ. ಸಂತಾಚಾ ಸಂಗ ವಿಷಯಾಚಾ ತ್ಯಾಗ ರಾಮನಾಮಿ ದಂಗ ಹೋನಿಯ ರಾಹೆ. ರಾಮ ಕೃಷ್ಣ ಹರಿ ಏಕಚಿ ಸ್ವರೂಪ ಅವತಾರಾಚಿ ಲೀಲಾ ವೇಗಳಾಲಿ. ದೀನದಾಸ ಸಾಂಗೆ ಲಾವುನಿಯ ಧ್ಯಾನ ತುಮ್ಹಿ ಆತ್ಮಜ್ಞಾನ ಜತನ ಕರಾ. ಯತ್ನ ಪರೋಪರಿ ಸಾಧನಾಚೆ ಭರಿ ಆವಳೆ ಘೇತಾ ಕರಿ ತೈಸೆ ಹೋಯ ಮಣುನಿ ಕರಾ ತ್ಯಾಗ ಸಾಧಾವಾ ತೋ ಯೋಗ ರಾಮ ನಾಮೆ. ರಾಮ ನಾಮಿ ಆಸ ಠೇವುನಿಯಾ ಖಾಸ ವೃಥಾ ನ ಜಾಯ ಶ್ವಾಸ ಐಸೆ ಕರಾ ತುಮ್ಹಿ ಸಂಸಾರಿ ಅಸತಾ ವಾಯಾ ಆಣಿಕ ಪಂಥಾ ಜಾವು ನಕಾ. ದೀನದಾಸಾಚೆ ಬೋಲ ಮಾನೂ ನಕಾ ಫೂಲ ಭಕ್ತವತ್ಸಲ ರಾಮ ಹೃದಯ ಧರಾ. ಮನಾಚಿಯಾ ಮಾಗೆ ಜಾವು ನಕಾ ತುಮ್ಹಿ ಯೇತೋ ಆತಾ ಆಮ್ಹಿ ಕೃಪಾ ಕರಾ. ಶೇವಟಚಿ ವಿನವಣಿ ಐಕಾ ತುಮ್ಹಿ ಕಾನಿ ಸಂಸಾರ ಜಾಚಣಿ ಪಡೂ ನಕಾ. ರಾಮ ಪಾಠ ತುಮ್ಹಾ ಸಾಂಗಿತಲಾ ಆಜ ಆಣಿಕಾಂಚೆ ಕಾಜ ನಾಹಿ ಆತಾ. ನಿತ್ಯ ಪಾಠ ಕರಿ ಮಾಣಗಂಗಾ ತೀರಿ ಹೋಸಿ ಅಧಿಕಾರಿ ಮೋಕ್ಷಾಚಾ ತು. ಬ್ರಹ್ಮ ಚೈತನ್ಯ ನಾಮ ಸದ್ಗುರುಚೆ ಕೃಪೆ ದೀನದಾಸ ಜಪೆ ರಾಮ ಸದಾ. ಅಚ್ಚೆ ಬೋಧವಚನ. ಮನಿಧರಾ ರಾಮ ಹಾತಿಧರಾ ಕಾಮ ವಾವುಗಾಚಿ ಶ್ರಮ ಕರು ನಕಾ.
1: ಜಾನಕಿ ಜೀವನ ಸ್ಮರಣ.